ಆಸುರಿ ಬಿಹಂಡನ್ ದೋಷ ನಿಕಂದನ ಪುಷ್ಟಿ ಉದಂಡನ ರೂಪ ತೇ ಚಂಡಾಸುರ ಚಂಡನ ಮುಂಡ ಬಿಹಂಡನ್ ಧೂಮ್ರಭುಜುಂಡ ಸನ್ ಮಹಕ ಮಥೆ ದಾನ ಪ್ರಹಾರ ನರ್ಕ ನಿವಾರಣ ನದಮುದಾರಣ ಊರ್ಧೇ ಜಯ ಜಯ ಹುಸಿ ಮಾಸುರ ಮರ್ದನ ರಮಕ ಬರ್ದನ ಆದೃತೆ ಡಾವರೂಢ ವಂಗೆ ಬರ್ಭ ವಂಗೆ ಭುಜಾ ಭರಂಗೆ ತೇಜ ಭರಂಗ ಲಂಗುಡಿಯಾ ಫಾಂದೆ ಆಯುಧ ಪಾಂದೆ ಸೈನ ಬಿಮರ್ದನ ಕಾಲ ಸುರಂಗ್ ಅಷ್ಟಾಯ